ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು.

ಸೃಟು ಸಾಧನಾ ಸೂಕ್ ದೂಜನ್ ಸಂದೃಷ್ಟೇತ್ತಾನಪುನ್ನೈಲೆಪ ನಿರ್ಧನಗೋ ಧಂದೇರೋ ನಾವನ ಥಾಮೇ ಗೋ ನಾವು ತೇರಾ ಧಾವನೆ ಮಾನ್ಯ ಗೋ ಬಲವತೇರೋ ಮಾನ ಸಕಲ ಘಟಾಂಗೋ ದೇವೋ ದಾನ್ ಕರ್ಣಕರಾಮನ ಹಾರ ಸ್ವಾಮಿ ಸಕಲ ಘಟಾಂಕೇ ಅಂತರ್ಜಾಮಿ ಅಪನಿ ಗತ್ಮಿ ಜಾನು ಅಪೇ ಆಪನ ಸಂಗಾ ಪರಪ್ರಾತೆ ತುಮರಿ ಉಸ್ತ ತುಮ ತೇ ಹೋಯೇ ನಾನ್ ಕಬ್ರ ನಾ ಜಾನ ಸ್ಕೋಯ ಸರ್ವ ಧರ್ಮ ಶ್ರೇಷ್ಠ ಧರ್ಮ ಹರ್ಕೋ ನಾಮ ಜಪ ನಿರ್ಮಲ ಕರ್ಮ ಸಗಲ ಕ್ರಿಯಾ ಮೇ ಊತಮ ಕ್ರಿಯಾ ಸಾ ಸಂಗ ದುರ್ಮತ ಮರ ಹಿರಿಯಾ ಸಗಲ ಉದ್ದಮ ಉದ್ದಮ ಫಲ ಅರ್ಕಾ ನಾಮ ಜಪ ಜೀ ಸದಾ ಸಗಲ ಬಾನಿ ಮೇ ಅಮೃತ ಬಾನಿ ಹರ ಕೋ ಜ ಸುಂದರ ಸನ್ಮಖಾನಿ ಸಗಲ ಥಾನ್ ತೇ ಉತ್ತಮ ಥಾನ ನಾನಕ ಜೇ ಕಟಪಸ್ಸಯ ಹರ ನಾಮ ಸ್ವರೂಪ ನಿರ್ಗುಣ ಯಾರ ಏ ಅನ್ಯಾ ಸುಪ್ರಭ ಸದಾ ಸಮಾಲ ಜಿನ್ ಕೀಯಾ ತಿಸ್ ಚೀತ ರಾಖ ನಾನಕ ನಿಭಿ ನಾಲ್ ಅಷ್ಟಪದಿ ಪರಮಯ್ಯಾ ಕೇ ಗುಣ ಚೇತ ಪುರಾಣಿ ಕಮನ ಮೂಲತೆ ಕಮನ ದೃಷ್ಟಾನಿ ಜಂತು ಸಾ ಸ್ವಾರ ಸಿಂಗಾರ್ಯ ಗರ್ಭ ಅಗ್ನಿಮೇ ಜನೆ ಉಭಾರ್ಯ ಬಾರ ವ್ಯವಸ್ಥಾ ತುಜೇ ಪ್ಯಾರೇ ದೂಧ ಪಹರ ಜೋಬನ ಭೋಜನ ಸುಖ ಸೂದ ಬಿರ್ದ ಭಯಾವ ಪರ ಸಾಕ್ಷ ಅನುಮಖ ಪ್ಯಾವು ಬೈಠ ಕೌ ದೈನ ಏ ನಿರ್ಗುಣ ಗುಣ ಕಶು ನ ಬುಜ್ಜೈ ಬಕ್ಷ ಲ್ಯಾವ ತೌ ನಾನಕ ಸಿಜ್ಜಾ ಜಯ ಪ್ರಸಾದ ಅರಬರ ಸುಖ ಬಸೈ ಸುತ ಪ್ರಾತ ಮೀತ ಬನತಾ ಸಂಘ ಸಹ ಜಯ ಪ್ರಸಾದ ಪೀವೇ ಶೀತಲ ಜಲ ಸುಖದಾಯಿ ಪವನ ಪಾವಕ ಅಮಲಾ ಜಯ ಪ್ರಸಾದ ಭೋಗೇ ಸಬ ರಸಾ ಸಗಲ ಸಮಗ್ರಿ ಸಂಸಾದ ಬಸಾ ದಿನ ಹಸ್ತ ಪಾಮ ಕರ್ಣ ನೇತ್ರ ರಸನ ತಸೇ ತ್ಯಾಗ ಅಬ್ರ ಸಂಗ ರಚನಾ ಸೇ ದೋಖ ಮುಟ ಅಂಧ ಬ್ಯಾಪೇ ನಾನಕ ಕಾಡ ಲ್ಯೋ ಪರ ಬ್ಯಾಪೇ ಆದಂತ ಜು ರಕ್ನ ಹಾರ ತಿಸ್ಯ ಪ್ರೀತನ ಕರಾ ಗವಾರ ಜಾಕಿ ಸೇವಾ ನಮನಿಂದ ಪಾವೇ ತಾಸ ಮೂಡಾ ಮನ್ನೈ ಲಾಭ ಜೋ ಠಾಕುರ ಸ ಸದಾ ಹಜೂರೇ ತಾಕು ಅಂಧಾ ಜಾನ ದೂರೇ ಜಾಕಿ ಟಹಲ ಪಾವೇ ದರ್ಗೇ ಮಾನ ತಿಸೇ ಬಿಸಾರೇ ಮುಗದ ಅಜಾನ ಸದಾ ಸದಾ ಭುಲ್ಲನ ಹಾರ ನಾನಕ ರಾಖನ ಹಾರ ಅಪಾರ ರತನ್ ತ್ಯಾ ಕೌಟಿ ಸಂಗ ರಚಯ ಸಾ ಛೋಟ ಝೂಟ ಸಂಗ ಮಚಾಯ ಜೋ ಛಡನಾ ಸೋ ಅಸ್ತರ ಕರ ಮಾನೇ ಜೋ ಹೋಮನ ಸೋ ದೂರ ಪುರಾನೇ ಛೋಟ ಜಾಯ ತಿಸ್ಕಾ ಸರಮ ಕರಾಯ ಸಂಗ ಸಾ ಇತ ಸಬಲ ಹರ ಚಂದನ ಲೇ ಉತಾರೇ ತು ಹೇ ಗರ್ದ ಪ್ರೀತ ಭಸ್ಮ ಸಂಗ ಹೋಯ